ಕತ ಹೀರ ಕತ ನಂದನ ಬಣ ಛುಂ ಛನನ ತಛುಂ ತಛುಂ ಸತ್ಯ ಕಥ ಲಿಯೇ ರಂಗ ಸಬ್ ಸಖಾ ಸಂಗ ಮನ ಮೇ ಉಮಂಗ ಗತಿ ತುಮಂಗತಾ ಖೇಲತ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ ಬಲಿ ದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ